0: ಹೆಲ್ಲು ಎಚ್ಚಿತಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅಣಿ ವಾಂಗ್ ತ ಮಿನಿಟ್ ಫೋ ಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲಕ್ ಪೆ ಮೇರಾ ಪುಥತ್ ಪಾಂಗ್ಸಾಮ್ ಥುವಾನ್ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪಿಸು ಇ ಅಕೆ ತಿಲಿ ಮತೆ ಅಫುಲೆ ಅಲೋಂಗ ಮತ್ಸಿ ಪಾಂಗ್ಸಾಮ್ ನೈಂಜಿ ಕಪ್ರೆ ಕಫುಲೆ ಅಲೋಂಗ್ ಜೊಂಗ್ಸಿ ಲಾಂಗ್ ಪೆ ಜೊಯ್ ಥು ಪುಲೋತಂಗ್ತೆ ಲಬಾಂಗ್ ಸುವಾ ಲಾಂಗ್ ಚೆ ಹೋ ಥು ದೇಟ್ ತಹಾಯ್ ದೊಂಕಲ ಪೆನ್ ಲಾಂಗ್ ತುಕ್ ಅಕುಂ ಅರಾಯಲೋಂಗ್ ಲಾಂಗ್ ಪಚಿ ತಿವಕ್ ಲೋಂಗ್ ಲೆ ದೇಟ್ ನೈಂಜಿ ಜೊಂಗ್ಸಿ ಲಾಂಗ್ ಚಿ ತಿವಕ್ ದು ಪುಲೋತಂಗ್ತೆ ಲಬಾಂಗ್ ಸುವಾ ದಿಮ ಲೋಂಗ್ ಬ್ಲೀಚಿಂ ಪೌಡರ್ ಮತೆ ಅದುಗ್ ರಿಗ್ ಪೆನ್ ತಾಯ್ ನೈಂಜಿ ನಿಂಚಿ ಬಿಗ್ ಥಾ ಕಿಜುನಾ ಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಂಜಿ ಲಾಂಗ್ ಕಚು ಎನಾ ಹುತಾ ಇರಿ ಪೆನ್ ಚಿಫುವಕ್ ನಂಗ್ನೆ ಅಬೆ ಕಿದಿಂ ಕೆಥನ್ ತಾಂಗ್ ಆಹಾರ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಂಜಿ
1: ಲಕ್ಯ ಕಸ್ಮನಿ ಗೌಹಾಟಿ ಮಹಾಬಹು ಡೊನರ್ಲಿಯಾ ಜೊಂಟು ಲುನ್ಬಾರಿ ಮಂಗ್ಡೆಂಗ್ ಅಲೋಂಗ್ ಅಸೊನ್ ಅಸೊನ್ ಕಪ್ರೆ ಕಪ್ರೆ ಕ್ಲುನ್ಸಿ ಪೋರ್ ತುಮ್ ಪೆನ್ ಕಿಲುನ್ ಅಲುನ್ ಅರ್ಜಿಕ್ ಲೋಂಗ್ ಪೊ ತಂಗ್ತೆ ಅಫ್ರಾಂಸಿ ಅಲುನ್ ಅರ್ಜಿಕ್ ಸಿನಾ ಹೇಮಾರಿ ರಂಗ್ ಫಾರ್ ಪೆನ್ ಕಿಲುನ್ ಅಲುನ್ ಕೆ ಅಡಾಮಸಾರ್ ಅಲುನ್ ಅರ್ಜಿಕ್ ಸಿನಾ